0: ಅದೇ ಸಿದ್ಧ ಮಾಡಪ್ಪ ಗೆಲ್ಲ ತಾಳ ಸಾತಾಶ್ರಮ ಕಾಯಿಲಂತೆ ಬೋಲೈಲ
1: ಸಿದ್ಧ ಮಾಡಪ್ಪ
0: ಬಾಬಾ ಅಮರ ಗಂಗಿದ ಕಾಯ್ತರು ಒಗ ಮಾಂತಿ ಒಗ ಮಾಂತಿ ಮತ್ತೆ ನಾ ಸಿದ್ಧ ಮಾಡಪ್ಪ ಕಾಯ್ದಲ
1: ಸಿದ್ಧ ಮಾಡಪ್ಪ ಕಾಲ ಒಗ ಮಲ ತೋದಿಲ
0: ಗಂಗೆ ಪುಸ ಗಂಗಿಲ ಸುಳತೀನಿ ತುಲ ಪರಡಿ ಕರುಣ ಶಿಶಿನಾರಾಯಣ ಕಾಯ್ ಮಂತುಯ
1: ಸಿದ್ಧ ಮಾಡಪ್ಪ
0: ಸತ್ಯಾಸರಣ ಬಾಬಾ ಒಗ ಮಾನಿ ದಿಲ ಅತ ಮಲ ಸುದ ಒಗ ಮಾಂತಿ
1: ಮಗ ಮಾತ್ರ ಫುಡುಜ
0: ಅಸ ಮಂತಾನ ತ್ಯಾವಳಿ
1: ಸಿದ್ಧ ಮಾಡಪ್ಪ
0: ಕೈ ಕೇಳ
1: ಕೈತು ಒಗ ಮಾಡಲ ಉದ್ದೀರ
0: ಪಂಚಮಿ ಜಾತನಾಲ ನಾಗ ಪಂಚಮಿ ಬಾರ ವಾಟ್ಯಾತ ಕಡ್ತೀನಿ ತುಜ ನವನ
1: ಅನಿ
0: ದೂಧ ಘಾಲ್ತೀನಿ ವರಳ ತುಲ ಉಪ್ಪಾಸ ಧರ್ತೀನಿ ಬಾಬಾ ಅಸ ಒಗ ಮಾನ ತಿಯಾಲ
1: ಒಗ ಮಾನ ಸಿದ್ಧ ಮಾಡಪ್ಪ ತ್ಯಾವಳಿ.